yes, thou art holy. Awurade sɛdeɛ afoforo sufrɛ wo saa na me so sufrɛ wo sɛdeɛ ɔforoteɛ bere ne hwɛ nsuo de wa saa na me kra kɔn dɔ wo